0: ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕುಮಾರ್ ಎಫ್ ಕಣವಿ ಅವರು ಹಾಡಿರುವ ಕಡಕೋಳ ಮಡಿವಾಳೇಶ್ವರ ಅವರ ಒಂದು ರಚನೆ, ಶಿವನೇ ನೀ ಬಿಡದೆನ್ನ ಕಾಯೋ.
2: ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಕಡಕೋಳ ಮಡಿವಾಳೇಶ್ವರ ಪ್ರೆಸೆಂಟೆಡ್ ಬೈ ಕುಮಾರ್ ಎಫ್ ಕಣವಿ. ಶಿವನೇ ನೀ ಬಿಡದೆನ್ನ ಕಾಯೋ.

0: ಜೀವಕರ್ತೃತ್ವದ ಭ್ರಮೆಯ ಬಿಡಿಸೋ ಜಯೇಶ ವಿಠಲರ ರಚನೆ ಇದು. ಎ ವಸುಧಾ ಹಾಡಿದ್ದಾರೆ.
1: ಎ ವಸುಧಾ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಜಯೇಶ ವಿಠಲ, ಜೀವಕರ್ತೃತ್ವದ ಭ್ರಮೆಯ ಬಿಡಿಸೋ.

0: ನಿಟಿಲಾಕ್ಷನ ವಜಿಸೋ ಹೇ ಮನುಜ. ಘನಮಠ ಶಿವಯೋಗಿಯವರ ರಚನೆ ಕೇಳಿ ಶರಣ್ ಕುಮಾರ್ ಜಾಲಹಳ್ಳಿ ಹಾಡಿದ್ದಾರೆ.
1: ನಾವು ಶರಣ್ ಕುಮಾರ್

0: ಉಪೇಂದ್ರ ಭಟ್ ಅವರು ಹಾಡಿರುವ ಒಂದು ಭಕ್ತಿ ರಚನೆ ಮಾರುತಿ ಮಜ್ಜನಕ ಮಾರುತಿ.
1: ನೌ ಲಿಸನ್ ಟು ಉಪೇಂದ್ರ ಭಟ್, ಮಾರುತಿ ಮಜ್ಜನಕ ಮಾರುತಿ.

0: ಬಾಲಹನುಮ ಬರಲಿಲ್ಲವಮ್ಮ. ಹರಿದಾಸರ ರಚನೆ ಇದು. ಮಾಧವಗುಡಿ ಹಾಡಿದ್ದಾರೆ.
1: ಬಾಲಹನುಮ ಬರಲಿಲ್ಲವಮ್ಮ, ಅ ಕಾಂಪೋಸಿಷನ್ ಆಫ್ ಹರಿದಾಸ, ರೆಂಡರ್ಡ್ ಬೈ ಮಾಧವಗುಡಿ.

0: ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು ಹಾಡಿರುವ ಜಯದೇವ ಅಷ್ಟಪದೆ ಮಾಧವೇ ಮಾ ಕುರು ಮಾನಿನಿ.
1: ಡಿಯರ್ ಲಿಸ್ನರ್ಸ್, ನೌ ಲಿಸನ್ ಟು ಎಂ ಬಾಲಮುರಳಿ ಕೃಷ್ಣ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಜಯದೇವ ಅಷ್ಟಪದಿ ಮಾಧವೇ ಮಾ ಕುರು.

0: ನಿನ್ನನ್ನು ಆಶ್ರಯಿಸಿದೆ ನಿಗಮ ಗೋಚರ ಕೃಷ್ಣ. ಪುರಂದರದಾಸರ ಒಂದು ರಚನೆ ವಿ ರಾಮರಾವ್ ನಾಯಕ್ ಹಾಡಿದ್ದಾರೆ.
1: ನೌ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ರೆಂಡರ್ಡ್ ಬೈ ವಿ ರಾಮರಾವ್ ನಾಯಕ್. ನಿನ್ನಾಶ್ರಯಿಸಿದೆ ನಿಗಮ ಗೋಚರ ಕೃಷ್ಣ.

0: ಸಿ ಕೆ ತಾರಾ ಹಾಗೂ ವೈ ಎಸ್ ಇಂದಿರಾ ಅವರ ದನಿಯಲ್ಲಿ ಗೋಪಾಲದಾಸರ ಒಂದು ರಚನೆ ಚಂದ್ರಗುಣ ಸಾಂದ್ರ.
1: ನೌ ಸಿ ಕೆ ತಾರಾ ಅಂಡ್ ವೈ ಎಸ್ ಇಂದಿರಾ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಗೋಪಾಲದಾಸ ಚಂದ್ರಗುಣ ಸಾಂದ್ರ.

0: ಭಕ್ತಿ ಕುಸುಮಾಂಜಲಿ. ಭಕ್ತಿ ಗೀತೆಗಳನ್ನ ಇದುವರೆಗೆ ಕೇಳುತ್ತಿದ್ದೀರಿ. ಭಕ್ತಿ ಸಂಗೀತದ ಇಂದಿನ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, this was today's devotion music program. This program is a contribution of Akashvani Bengaluru, Anytime, Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ನಾಗಮಣಿ ಶ್ರೀನಾಥ್ ಜಿಎನ್. ಭಾಗವಹಿಸುವ ವಿದ್ಯಾರ್ಥಿನಿ ಉಮಾ ಕುಮಾರ್. ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ.
1: ನಮಸ್ಕಾರ ಗುರುಗಳೇ.
2: ನಮಸ್ಕಾರ ಅಮ್ಮ. ದೇವ ಮನೋಹರಿರಾಗದ ಕೃತಿಯ ಚರಣವನ್ನ ಒಂದೊಂದೇ ಸರಿ ಸಾಹಿತ್ಯ ಹಾಡ್ಬಿಡು. ಮುಂದಕ್ಕೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ನಿನಗೆ ಅದರ ನೆರವನ್ನು ಸ್ವರವನ್ನು ಹಾಡೋದಕ್ಕೆ ಅವಕಾಶ ಬೇಕಾಗ್ತದೆ.

0: ಆಮೇಲೆ ಚಿಟ್ಟೆ ಸ್ವರ ಹಾಡಿ ಪಲ್ಲವಿಯನ್ನು ಹಾಡೋದು.
1: ಇಲ್ಲಿ ಬರೀ ನೀವು ಸ್ವರವನ್ನು ಮಾತ್ರ ಹಾಕಬಹುದು, ಕಲ್ಪನಾ ಸ್ವರವನ್ನ ನೆರವಲ್ ಮಾಡಲ್ಲ ಅನ್ನೋದಾದ್ರೆ ಪ್ರತಿ ಜಾಗಕ್ಕೂ ಇಲ್ಲಿ ನೀವು ಸ್ವರ
0: ಹಾಕಿಪದೇ
1: ಇದೆಯಲ್ಲ
0: ಸ ನೀ ದ ನೀ ಪ ಪದ ನೀ ಸದ ನೀ ಪದಮೆ
1: ಹಾಡ್ಕೋಬಹುದು. ಓಕೆ,
0: ದ ನೀ ಸ ನೀ ಸದ ನೀ ಪದಮೆ.
1: ಆದ್ರೆ ನೆರವಲ್ ಮಾಡಿ ಹಾಡಬೇಕು ಅಂತಂದಾಗ ಅನುಪಲ್ಲವಿ ಬಹಳ ಸುಂದರವಾದಂತಹ ಒಂದು ಜಾಗ ಅಂತ ಅನ್ಸುತ್ತೆ. ಹಾಡು

ವಿಸ್ತಾರವಾಗಿ ಹಾಡಬಹುದು. ರಾಗವನ್ನ ಹತೋಟಿಲಿಟ್ಕೊಂಡ್ರೆ, ರಾಗ ನಮ್ಮ ಮನಸ್ಸಿನ ಸರಿಯಾಗಿ ರಾಗದ ಭಾವ ಊರಿದ್ರೆ ಆ ಸಾಹಿತ್ಯ ಲಾಲಿತ್ಯತೆ ಹೇಗಿದೆ ಅಂದ್ರೆ, ಯಾವ ರೀತಿಯಲ್ಲೂ ಆ ಸಾಹಿತ್ಯವನ್ನ ಹಿಂದೆ ಮುಂದೆ ಮಾಡಿದ್ರು ಅರ್ಥವನ್ನು ಕೊಡುವಂತಹ ಒಂದು ಸೌಂದರ್ಯ ಆ ಸಾಹಿತ್ಯದಲ್ಲಿದೆ. ಅದರಿಂದ ನೆರವಲ್ ಅನ್ನೋದು ಸಾಹಿತ್ಯ ವಿನ್ಯಾಸಕ್ಕೆ ನೆರವಲ್ ಅಂತ ಕರೆಯೋದು. ಆದ್ರಿಂದ ಸಾಹಿತ್ಯದ ಅಡಗಿರುವಂತಹ ಆ ವಾಗ್ಗೇಯಕಾರನ ಭಾವವನ್ನ ಅರ್ಥವನ್ನ ನಾವು ಮಾಡಿಕೊಂಡು ಆದಷ್ಟು ಅದನ್ನ ಸಂಗೀತದ ಈ ರಾಗದ ಮೂಲಕ ರಾಗದ ಪೂರ್ಣ ಸ್ವರೂಪವನ್ನ ಒಂದು ಎಸ್ಸೆ ರೂಪದಲ್ಲಿ, ಒಂದು ಪ್ರಬಂಧ ರೂಪದಲ್ಲಿ ವಿಸ್ತಾರ ಮಾಡುವುದೇ ನರ್ವಲ್. ಅಚ್ಚುಕಟ್ಟಾದ ನಾಲ್ಕು ಸಂಗತಿ ಇಟ್ಟುಕೊಂಡು ಹಾಗೆ ಮಾತ್ರವೇ ನಿಗದಿತವಾದಂತಹ ಸಂಗತಿಗೆ ಮಾತ್ರ ನರ್ವಲ್ ಹಾಡುವಂತಹದನ್ನ ರೂಢಿ ಮಾಡಿಕೊಳ್ಬೇಡಿ. ಆ ಕೀರ್ತನೆಯ ಪೂರ್ಣ ಸ್ವರೂಪದ ಭಾವವನ್ನು ಹೊರತರುವ ಒಂದು ಪ್ರಯತ್ನವನ್ನು ನಾವು ಮಾಡಿದಾಗಲೇ ಅದಕ್ಕೆ ನಾವು ಆ ಕೀರ್ತನೆಗೆ ಒಂದು ರೀತಿಯಾದಂತಹ ಒಂದು ಸ್ವಲ್ಪ ಮಟ್ಟಿನ ಒಂದು ಜಸ್ಟಿಸ್ ಅಂತ ಹೇಳ್ತೀವಲ್ಲ, ಅದು ಮಾಡಿದ್ವಿ ಅಂತ ಆಗತ್ತೆ. ಓಕೆ, ಒಂದನೇ ಕಾಲದಲ್ಲಿ ನಿಧಾನವಾಗಿ ನೆರವಲ್ ಮಾಡಿದ್ಮೇಲೆ ಎರಡನೇ ಕಾಲ ಗೊತ್ತೇ ಇದೆ ನಿಮಗೆ.

0: ಸಾಮಾನ್ಯವಾಗಿ ಸ್ವರ ಹಾಕುವಾಗ ಯಾವ ಸ್ವರದಿಂದ ಸಾಹಿತ್ಯ ಶುರುವಾಗಿರುತ್ತೋ, ಯಾವುದು ಎಡುಪು ಸ್ವರ ಅಂತ ಹೇಳ್ತೀವೋ, ಎತ್ತಿಗೆ ಆ ಸ್ವರದ ಹಿಂದಿನ ಸ್ವರದಲ್ಲಿ ನಿಲ್ಲಿಸಿ ಹಾಡುವುದು ಅಥವಾ ಮುಂದಿನ ಸ್ವರದಲ್ಲಿ ನಿಲ್ಲಿಸಿ ತಕ್ಷಣ ಸಾಹಿತ್ಯವನ್ನು ಶುರು ಮಾಡಿಕೊಳ್ಬೇಕು ಅನ್ನುವ ಒಂದು
1: ರೂಢಿ,
0: ಕಟ್ಟುನಿಟ್ಟಾದಂತಹ ಒಂದು ಅದಕ್ಕೆ ಒಂದು ಸಿದ್ಧಾಂತವೂ ಇದೆ, ಹಾಗೆ ಅದನ್ನು ಪಾಲಿಸ್ಕೊಂಡು ಬಂದಿರುವಂಥದ್ದು ಇದೆ. ಆದರೆ ಹಾಡುವಾಗ ಯಾವುದೇ ಸ್ವರದಲ್ಲಿ ನೀವು ನಿಂತಿರುವೆ ಪದನಿ ಸಬರಿ ಮರಿ ಮಬದನಿ ಸರಿ ಮರಿ ಮರಿ ದನಿ ಸರಿ ಮರಿ ಸರಿ ಮರಿ ಮರಿ ರಿಸನಿ ದನಿ ಬರಿ ಮರಿ, ನೀವು ಯಾವುದೇ ಸ್ವರದಲ್ಲಿ ನಿಂತರು ಆ ಸ್ವರದ ಸಾಹಿತ್ಯ ಶುರುವಾಗುವ ಎತ್ತುಗಳ ಸ್ವರಕ್ಕೆ ಜಂಪ್ ಮಾಡ್ತೀವಲ್ಲ, ಜಾರ್ತೀವಲ್ಲ, ಅಲ್ಲಿ ಅದನ್ನು ಹಾಡುವಂತಹ ಸಾಮರ್ಥ್ಯ ಇದ್ರೆ ಯಾವ ಸ್ವರದಲ್ಲೇ ನೀವು ಅದನ್ನು ಸ್ವರವನ್ನ ಎಂಡ್ ಮಾಡಿ ತಕ್ಷಣ ನೀವು ಸಾಹಿತ್ಯವನ್ನ ತಗೊಳ್ಬಹುದು. ಆ ರೀತಿಯಲ್ಲಿದೆ. ಸಾಮಾನ್ಯವಾಗಿ ಯಾಕೆ ಹೇಳ್ತಾರೆ ಅಂದ್ರೆ ಕಲಿತಾ ಇರ್ತಾರಲ್ಲ ಸಂಗೀತವನ್ನ, ಮೊದಲು ಸ್ವರ ಕಲ್ಪನಾ ಸ್ವರವನ್ನು ಹಾಡ್ಕುವಾಗ ಆ ಜಂಪ್ ಮಾಡುವುದು ಇದೆಲ್ಲ ಮಾಡಿದಾಗ ಜಂಪ್ ಮಾಡಿದಾಗ ಜಾರ್ ಬೀಳೋದು ಬಹಳ ಸಾಮಾನ್ಯ ಅಂತಲ್ವೇ, ಅದರಿಂದ ಅಭ್ಯಾಸವಾದ ಮೇಲೆ ಇದನ್ನೆಲ್ಲ ಹಾಕುವ ರೀತಿಯಲ್ಲೇ ಕಲ್ಪನಾ ಸ್ವರದ ಸಾಮರ್ಥ್ಯ ಕಲಾವಿದನ ಒಂದು ಇದಕ್ಕೆ ದ್ಯೋತಕವಾಗಿರುತ್ತೆ. ಸೊ ಅದರಿಂದ ಈ ರೀತಿಯಲ್ಲಿ ಬೇರೆ ಬೇರೆ ಸ್ವರಗಳಲ್ಲಿ ನಿಂತು ಹಾಡುವಂತಹ ಕಲ್ಪನಾ ಸ್ವರದ ಅಭ್ಯಾಸವನ್ನು ನೀವು ಮಾಡಿದ್ರೆ ಒಳ್ಳೆಯದು.
1: ಆಯ್ತು ಗುರುಗಳು,
0: ಚೂರೇ ಚೂರು ರಾಗ ಹೇಳ್ಕೊಟ್ಬಿಡ್ತೀನಿ. ಆಯ್ತಾ, 2 ನಿಮಿಷದಲ್ಲಿ ಯಾವುದೇ ರಾಗವನ್ನು ನೀವು ಶುರು ಮಾಡಬೇಕಾದ್ರೂ ಆ ರಾಗದ ಒಂದು ಪೂರ್ಣ ಆರೋಹಣ ಅವರೋಹಣದ ಆ ಸ್ವರಸ್ಥಾನಗಳನ್ನು ಮೊದಲಿಗೆ ಪರಿಚಯ ಮಾಡಿಕೊಟ್ಬಿಡ್ಬೇಕು ಸಭೆಗೆ.

ಫಸ್ಟ್ ಒಂದು ಫ್ರೇಸ್ ಅಲ್ಲಿ ನೀವು ಫಸ್ಟ್ ಇದರಲ್ಲೇನೆ ಪೂರ್ಣ ರಾಗದ ಆರೋಹಣ ಅವರೋಹಣವನ್ನೆಲ್ಲ ಸ್ವರಸ್ಥಾನಗಳನ್ನ ಪರಿಚಯ ಮಾಡ್ದಂಗಾಯ್ತು. ಆಡಿಯನ್ಸ್ಗೂ ಕೇಳೋರ್ಗು ಅದರಲ್ಲಿ ಡೌಟ್ ಇಲ್ಲ ರಾಗದ ಬಗ್ಗೆ. ನಿನಗೆ ಮೊದ್ಲು ಹಾಡೋರಿಗೆ ಮೊದ್ಲಿರಲ್ಲ. ಆಯ್ತಾ?

0: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನಾಗಮಣಿ ಶ್ರೀನಾಥ್ ಜಿಎನ್, ಭಾಗವಹಿಸಿದ ವಿದ್ಯಾರ್ಥಿನಿ ಉಮಾ ಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ,
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
2: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗನ್ನಾಥ್ ಹಾಗೂ ಸಂಗಡಿಗರಿಂದ ಶೆಹನಾಯಿ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್.
3: ಲಿಸನ್ ಟು ಹಿಂದೂಸ್ತಾನಿ ಶೆಹನಾಯಿ ರಿಸೈಟಲ್ ಬೈ ಪಂಡಿತ್ ಜಗನ್ನಾಥ್ ಅಂಡ್ ಪಾರ್ಟಿ. ರಾಗ್ ನಟ ಭೈರವ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗನ್ನಾಥ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ಕೇಳುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಾರು ಬಿಹಾಗ್.
1: ಯು ಆರ್ ಲಿಸ್ನಿಂಗ್ ಟು ಶೆಹನಾಯ್ ರಿಸೈಟಲ್ ಬೈ ಪಂಡಿತ್ ಜಗನ್ನಾಥ್ ಅಂಡ್ ಪಾರ್ಟಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮಾರು ಬಿಹಾಗ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗನ್ನಾಥ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಶೆಹನಾಯ್ ರಿಸೈಟಲ್ ಬೈ ಪಂಡಿತ್ ಜಗನ್ನಾಥ್ ಅಂಡ್ ಪಾರ್ಟಿ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ವಾಣಿ ಸತೀಶ್ ಅವರ ಹಾಡುಗಾರಿಕೆಯನ್ನು. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಡಾಕ್ಟರ್ ವಿ ಕೃಷ್ಣ, ಮೋರ್ಚಿಂಗ್ ಬಿಎಸ್ ಅರುಣ್ ಕುಮಾರ್. ವಾಣಿ ಸತೀಶ್ ತಮ್ಮ ಹಾಡುಗಾರಿಕೆಯನ್ನು ಮುತ್ತಯ್ಯ ಭಾಗವತರ್ ವಿರಚಿತ ಭುವನೇಶ್ವರಿಯ ರಚನೆಯೊಂದಿಗೆ ಆರಂಭಿಸುತ್ತಿದ್ದಾರೆ. ಮೋಹನ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ವಾಣಿ ಸತೀಶ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಅರ್ಧಯಾಕರ್, ಆನ್ ದ ಮೃದಂಗಂ ಡಾಕ್ಟರ್ ವಿ ಕೃಷ್ಣ, ಅಂಡ್ ಆನ್ ದ ಮಾರ್ಚಿಂಗ್ ಬಿಎಸ್ ಅರುಣ್ ಕುಮಾರ್. ವಾಣಿ ಸತೀಶ್ ಬಿಗಿನ್ಸ್ ಹರ್ ವೋಕಲ್ ರೆಂಡಿಷನ್ ವಿತ್ ಕಾಂಪೋಸಿಷನ್ ಆಫ್ ಮುತ್ತಯ್ಯ ಭಾಗವತರ್, ಸೆಟ್ ಟು ಮೋಹನ ಕಲ್ಯಾಣಿ ರಾಗ ಆದಿತಾಳ, ಭುವನೇಶ್ವರಿಯ.

ವಾಣಿ ಸತೀಶ್ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಡಾಕ್ಟರ್ ವಿ ಕೃಷ್ಣ, ಮೋರ್ಚಿಂಗ್ ಬಿಎಸ್ ಅರುಣ್ ಕುಮಾರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ಬಳ್ಳಾರಿ ಎಂ ಶೇಷಗಿರಿ ಆಚಾರ್ ಬರೆದಿರುವ ವಳ್ಳಿ ಮನೋಹರನೇ ಷಣ್ಮುಖ ಪ್ರಿಯರಾಗ ಆದಿತಾಳದಲ್ಲಿದೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಡಿಷನ್ ಬೈ ವಾಣಿ ಸತೀಶ್. ಅಕಂಪನಿ ಸಾರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಡಾಕ್ಟರ್ ವಿ ಕೃಷ್ಣ, ಅಂಡ್ ಆನ್ ದ ಮೋರ್ಚಿಂಗ್ ಬಿಎಸ್ ಅರುಣ್ ಕುಮಾರ್. ನೌ ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್, ಲೆಟ್ ಅಸ್ ಲಿಸನ್ ಟು ವಳ್ಳಿ ಮನೋಹರನೇ ಸಟ್ಟು ಷಣ್ಮುಖ ಪ್ರಿಯರಾಗ ಆದಿತಾಳ, ರಿಟನ್ ಬೈ ಬಳ್ಳಾರಿ ಎಂ ಶೇಷಗಿರಿ ಆಚಾರ್.

ಎಚ್ಚರದಲ್ಲಿ ನಡೆಮನವೇ ಪುರಂದರದಾಸರ ದೇವರನಾಮ ಮುಖಾರಿ ರಾಗ ಮಿಶ್ರ ಚಾಪುತಾಳದಲ್ಲಿದೆ. ವಾಣಿ ಸತೀಶ್ ಕನ್ಕ್ಲೂಡ್ಸ್ ಹರ್ ವೋಕಲ್ ರೆಂಡಿಷನ್ ವಿತ್ ದೇವರನಾಮ ರಿಟನ್ ಬೈ ಪುರಂದರದಾಸ. ಎಚ್ಚರದಲ್ಲಿ ನಡೆಮನವೇ ಸೆಟ್ಟು ಮುಖಾರಿ ರಾಗ ಮಿಶ್ರ ಚಾಪುತಾಳ.

ಇದುವರೆಗೂ ವಾಣಿ ಸತೀಶ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದ್ರಿ. ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಡಾಕ್ಟರ್ ಬಿ ಕೃಷ್ಣ, ಮೋರ್ಚಿಂಗ್ ಬಿಎಸ್ ಅರುಣ್ ಕುಮಾರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard vocal rendition by Vani Satish, accompanies were on the violin with Vidwan Mysore R. Dayakar, on the mridang

0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸತೀಶ್ ಭಟ್ ಅವರ ಗಾಯನ ಕೇಳುವಿರಿ. ರಾಗ್ ಅಹಿರ್ ಭೈರವ್, ಖಯಾಲ್ ವಿಲಂಬಿತ್ ಏಕ್ತಾಲ್ ತೇರೋ ಜಿಯಾ ಸುಖ್, ಧೃತ್ತಿನ್ ತಾಲ್ ಬೇಗ ಬೇಗ ಆವೋ ಮಂದಿರ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರೆಸಿಟಲ್ ಬೈ ಶ್ರೀ ಸತೀಶ್ ಭಟ್, ರಾಗ್ ಅಹಿರ್ ಭೈರವ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ತೇರೋ ಜಿಯಾ ಸುಖ್, ಧೃತ್ತಿನ್ ತಾಲ್ ಬೇಗ ಬೇಗ ಆವೋ ಮಂದಿರ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸತೀಶ್ ಭಟ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶರಣ್ ಕುಮಾರ್ ಗುತ್ತರಗಿ, ವಯಲಿನ್ ಶಂಕರ್ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಮೋಸಿನ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಸತೀಶ್ ಭಟ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶರಣ್ ಕುಮಾರ್ ಗುತ್ತರ್ಗಿ ಅಂಡ್ ಆನ್ ವಯಲಿನ್ ಬೈ ಶ್ರೀ ಶಂಕರ್ ಕಬಾಡಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಮೊಹ್ಸಿನ್ ಖಾನ್, ರಾಗ್ ನಟ್ ಭೈರವ್.

0: ಇದುವರೆಗೆ ಮೊಹ್ಸಿನ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಶಿಕಾಂತ್ ಕುಲಕರ್ಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಮೊಹ್ಸಿನ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ಶ್ರೀನಿವಾಸ ಪ್ರಸನ್ನ ಅವರಿಂದ ವೀಣಾ ವಾದನವನ್ನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ಎಚ್.ಎಸ್. ಕೃಷ್ಣಮೂರ್ತಿ ಅವರಿಂದ ಮೃದಂಗ, ನಾ ಗುರುಮೂರ್ತಿ ಅವರಿಂದ ಘಟ. ಮೊದಲಿಗೆ ಕೇಳೋಣ ಸರಸೀರು ಹಾಸನ ಪ್ರಿಯೆ. ನಾಟರಾಗ ಆದಿತಾಳದಲ್ಲಿದೆ ಪುಲಿ.

0: ಬೆಳ್ಳಂದೂರು ದೊರೆಸ್ವಾಮಿ ಅಯ್ಯರವರ ಕೃತಿ.
1: ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಪ್ರೆಸೆಂಟ್ ಅ ವೀಣಾ ರಿಸೈಟಲ್ ಬೈ ಶ್ರೀನಿವಾಸ ಪ್ರಸನ್ನ. ಹೀಸ್ ಅಕಂಪನಿಡ್ ಆನ್ ದಿ ಮೃದಂಗಂ ಬೈ ಹೆಚ್ ಎಸ್ ಕೃಷ್ಣಮೂರ್ತಿ, ಆನ್ ಘಟ ಬೈ ನಾ ಗುರುಮೂರ್ತಿ. ಶ್ರೀನಿವಾಸ ಪ್ರಸನ್ನ ಬಿಗಿನ್ಸ್ ಹಿಸ್ ವೀಣಾ ರಿಸೈಟಲ್ ವಿತ್ ದ ಕಾಂಪೋಸಿಷನ್ ಆಫ್ ಪುಲಿಯೂರು ದೊರೆಸ್ವಾಮಿ ಅಯ್ಯ ಸರಸೀರು ಹಾಸನ ಪ್ರಿಯೆ, ಸೆಟ್ಟು ನಾಟರಾಗ ಆದಿತಾಳ.

0: ಇನೀಗ ಬಿಲಹರಿ ರಾಗ ಆದಿತಾಳದಲ್ಲಿರುವ ತ್ಯಾಗರಾಜರ ಕೃತಿ ನಾ ಜೀವಾಧಾರ.
1: ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ, ನಾ ಜೀವಾಧಾರ, ಸೆಟ್ಟು ಬಿಲಹರಿ ರಾಗ ಆದಿತಾಳ.

0: ಈಗ ಕೇಳಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಮಾಮವ ಮೀನಾಕ್ಷಿ. ವರಾಳಿ ರಾಗ ಮಿಶ್ರ ಛಾಪು ತಾಳದಲ್ಲಿದೆ.
1: ನಾವು ಮಾಮವ ಮೀನಾಕ್ಷಿ ಸೆಟ್ಟು ವರಾಳಿ ರಾಗ ಮಿಶ್ರ ಛಾಪು ತಾಳ, ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್.

0: ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಪ್ರಸನ್ನ ಅವರಿಂದ ವೀಣಾ ವಾದನವನ್ನು ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ HS ಕೃಷ್ಣಮೂರ್ತಿ ಅವರಿಂದ ಮೃದಂಗ, ನಾ ಗುರುಮೂರ್ತಿ ಅವರಿಂದ ಘಟ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ಓ ರಂಗಶಾಯಿ ಕಾಂಬೋಧಿರಾಗ, ಆದಿತಾಳದಲ್ಲಿದೆ ತ್ಯಾಗರಾಜರ ಕೃತಿ.
1: ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೀಣಾ ರಿಸೈಟಲ್ ಬೈ ಶ್ರೀನಿವಾಸ ಪ್ರಸನ್ನ. ಹೀಸ್ ಅಕಂಪನೀಡ್ ಆನ್ ದಿ ಮೃದಂಗಂ ಬೈ HS ಕೃಷ್ಣಮೂರ್ತಿ, ಆನ್ ಘಟ ಬೈ ನಾ ಗುರುಮೂರ್ತಿ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್, ಶ್ರೀನಿವಾಸ ಪ್ರಸನ್ನ ನೌ ಪ್ರೆಸೆಂಟ್ಸ್ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ, ಓ ರಂಗಶಾಯಿ, ಸೆಟ್ಟು ಕಾಂಬೋಧಿರಾಗ, ಆದಿತಾಳ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಪ್ರಸನ್ನ ಅವರಿಂದ ವೀಣಾವಾದನವನ್ನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಹೆಚ್.ಎಸ್. ಕೃಷ್ಣಮೂರ್ತಿ ಅವರಿಂದ ಮೃದಂಗ, ನಾಗುರುಮೂರ್ತಿ ಅವರಿಂದ ಘಟ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: Dear listeners, in today's program you were listening to a Veena recital by Srinivasa Prasanna. He was accompanied on the mridangam by H.S. Krishnamurthy, on ghata by Na Gurumurthy. This Carnatic classical music program is a contribution of Akashavani Bengaluru, Anytime Indian Music.